ನಾವು ಅಯಂ ತಂತೈಕಿನ ಗುರುಮುಂಡ ಒಡೋ ಸೊಂಗಿ ಕೊ ಅದುರಂಗ್ ನೇ ಅದುರಂಗ್ ದೊ ಆರಂಭಿಸಿದರೆ ಬಾಲ ಸಕಾವ ಬಾವ ಇನ್ ಸಮಯರ ಅದುರಂಗ್ ತನ ಅಯಾತೆ ಸುಕುಸನಂಗ್ ದುರಂಗ್ ಅಯಂ ಮೆಂತೆ ಹಾತು ಲಾಂದು ಕುಂಟಿಯತೆ ಸಂಜಯ್ ಪಹಾನ್ ಮದನ್ ಮುಂಡಾ ನೀಲ್ ಮೋಹನ್ ಮಾಂಗಾ ಸುಖನಾಥ್ ಒಡೊ ಅಕ್ವ ಸೊಂಗಿ ಕೊ ನಿಕು ಒಡೊ ಮಿಯನ್ ಗುರುಮುಂಡ ಒಡೋ ಸೊಂಗಿ ಕೆ ಅದುರಂಗ್ ಅಯಂ ಕೊ ಸನಂಗ್ ತನಾ

ಬೆಟ್ಟಕನ್ ಸುಗುಡ ಅಡಂದಿ ದೂರಂಗ್ ರಾಗರೆ ದೂರಂಗು ಅಯುಂ ತನ್ ತೈಕಿನ ಗುರುಮುಂಡ ಒಡ ಸೊಂಗೆ ಕೊ ಅದೂರಂಗ್ ಶುಕು ಸನಂಗ್ ದೂರಂಗ್ ಅಯುಂ ಮೆಂತೆ ಒಡ ಒಕೊ ಕಾಜಿ ಕುಲ್ತದ ಹತು ಬಿರ್ಬಂಗಿ ಹತೆ ಸೋಮಮುಂಡ ಲಖರಾಮ್ ಪವನ್ ಸತ್ಯನಾರಾಯಣ್ ಬಲರಾಮ್ ಒಡ ಆಕೋ ಹತು ಉಡ ಕೊರೆನ್ ಸೊಂಗೆ ಕೊ ಸೋಮ್ರಾಮುಡ ಅಡೋ ಸಂಗೆ ಕೊ ದೂರಂಗ್ ಅಯುಂ ಕೊ ಸನಂಗ್ ತನಾ.